ಬಂದ ಕಣಿಗಳು ಏನು ಕಾವಲರಿ ಕನಿ ಓಡು ತಳುವ ಕಾತಿರಂದ ನಾವು ಅದೇ ಕೈಗಳು ಅವರಿಗೆ ಕಾಲಿನ ಬಾಯಿ ತಳ್ಳಿಬಿಟ್ಟನ ಎಂದ ಕಣ್ಗಳು ಅವರಿಗೆ ಪರಿಪೂರ್ಣ ಅಳಗೆ ದಿನದವರು ಪರಗ ತುಡಿತಿರಲವ ಅದೇ ಕಣ್ಗಳು ಅವರಿಗೆ ಪಡೆದ ಕಣ್ಣಿನ ಎಂದು ನೆಂಜತ್ತಿಲ್ಲಿ ಏನ್ ಕಣ್ಣಾಳನಕ್ಕಾಗ ಒರೆಯಿಡ ಒದಕ್ಕಿರಲೇನ ಅದೇ ನೆಂಜಮ್ಮ ಅವ್ರಿಗೆ ಕೊಲ್ಲಂ ಕಟ್ಟಾರಿ ಅದ ಮಾರಿಬಿಟ್ಟದೆ ಎಂಗದಿ ಇಪ್ಪಿ ಆ ಮುಡಿಯ ವೇಂಡು இதுதான் காதல், இதுதான் காதலின் சுகம், இதுதான் காதலின் யோக்கியதே. பதியை கடவுளாக நினைக்கும் உலகே, நான் செய்தது பாவமானால் என்னை மதித்துவிடு.

ಸರ್ವಲೋಕಸರ್ವಜ್ಞಶಕ್ತನ ತವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕಸರ್ವಜ್ಞಶಕ್ತನ ತವತ್ಸಲ

ಶ ಚರಣೌ ಶರಣಂ ಪ್ರಪದ್ಯೇ ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತು ಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮ ತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

ಅನಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಲಕ್ಷ್ಮೀ ಸವಿಭ್ರಮ